ಮಗನು ಯಾಕೆ ಸಾಕಿ ಪ್ರಮಾಣ ನನ್ನ ಮೋಷಿಯಾಮೆ ಯನ್ ಕಮೋ ಓ ವಿನ ಮನ್ ಲವ ಹೇತೇ ಹಯ ಹೇ ಯೋ ಹೇ ಯೋ ಹೇ ಯಂ